ಸಂಗೀತ ಸರಣಿ ಸಂಗೀತ ಸರಣಿ ವಯಲಿನ್ ಪಠಿಪ್ಪಿಕ್ಕುന്നു. എല്ലാ ശനിയാഴ്ചയും രാവിലെ 8:45 ന്.